ಜಯ ಪುರಿ ಜಿ ಮಹಾದೇವ ಕಿ ಜಯ ಸದ್ಗುರು ಮಾರವನಂ ಜಿ ಭಗವಾನ ಕಿ ಜಯ ವಿಶ್ವಗುರು ಮಾಮಲಶ ಸ್ವಾಮಿ ಶಂಜಿ ಗುರುದೇವ ಕಿ ಜಯ